0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಪುರಂದರದಾಸರ ರಚನೆ ಶರಣು ಸಿದ್ಧಿವಿನಾಯಕ. ಹಾಡಿದರೆ ಕಾಂಚನ ಶ್ರೀರಂಜನಿ ಮತ್ತು ಕಾಂಚನ ಶ್ರುತಿರಂಜನಿ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ಪುರಂದರದಾಸ ಶರಣು ಸಿದ್ಧಿವಿನಾಯಕ, ಸಂಗ್ ಬೈ ಕಾಂಚನ ಶ್ರೀರಂಜನಿ ಅಂಡ್ ಕಾಂಚನ ಶ್ರುತಿರಂಜನಿ.

ಲಕ್ಷ್ಮೀ ವರುಣ್ ಅವರ ದನಿಯಲ್ಲಿ ಪುರಂದರದಾಸರ ಮತ್ತೊಂದು ರಚನೆ ಇದು. ಏನಂಗ ಮೋಹನಾಂಗ, ಲಕ್ಷ್ಮೀ ವರುಣ್ ರೆಂಡರಿಂಗ್ ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ, ಇದು ಏನಂಗ ಮೋಹನಾಂಗ.

ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಹಾಡಿದ್ದಾರೆ ಗಾರ್ಗಿ ಪಂಚಾಂಗಂ, ರಚನೆ ವಿಜಯದಾಸರು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಗಾರ್ಗಿ ಪಂಚಾಂಗಂ.

ನಾಗನಂದಿನಿ ವಿಶ್ವನಾಥ್ ಅವರ ದನಿಯಲ್ಲಿ ಸರ್ಪಭೂಷಣ ಶಿವಯೋಗಿಯವರ ರಚನೆ ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ. ನಾಗನಂದಿನಿ ವಿಶ್ವನಾಥ್ ಪ್ರೆಸೆಂಟಿಂಗ್ ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ, ರಿಟನ್ ಬೈ ಸರ್ಪಭೂಷಣ ಶಿವಯೋಗಿ.

ಅದ್ವೈತವ ನುಡಿದು ಅಹಂಕಾರಿ ಆದಿನಯ್ಯ ಅಲ್ಲಮ ಪ್ರಭು ವಿರಚಿತ ವಚನ ದನಿಯಾಗಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ನೌ ವಚನ ರಿಟನ್ ಬೈ ಅಲ್ಲಮ ಪ್ರಭು ಸಂಗ್ ಬೈ ಪಂಡಿತ್ ಎಂ ವೆಂಕಟೇಶ್ ಕುಮಾರ್. ಅದ್ವೈತವ ನುಡಿದು ಅಹಂಕಾರಿ ಆದಿನಯ್ಯ

ಕೆ ಗುರುಪ್ರಸಾದ್ ಅವರ ಅದನಿಯಲ್ಲಿ ಉಗಭೋಗ, ನಂತರ ನಾ ಮುಂದೆ ಕೃಷ್ಣ ನೀ ಎನ್ನ ಹಿಂದೆಯೇ, ರಜನಿ ಪುರಂದರದಾಸರು. ನೌ ಉಗಭೋಗ, ಆಫ್ಟರ್ ದಟ್ ನಾ ಮುಂದೆ ಕೃಷ್ಣ ನೀ ಎನ್ನ ಹಿಂದೆಯೇ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಕೆ ಗುರುಪ್ರಸಾದ್.

ಸರ್ವಮಂಗಳ ಶಂಕರ್ ಅವರ ದನಿಯಲ್ಲಿ ಬಸವಣ್ಣನ ವಚನ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ. ಸರ್ವಮಂಗಳ ಶಂಕರ್ ಪ್ರೆಸೆಂಟಿಂಗ್ ಅವಚನ ರಿಟನ್ ಬೈ ಬಸವೇಶ್ವರ. ಎನ್ನ ಕಾಯುವ ದಂಡಿಗೆಯ ಮಾಡಯ್ಯ.

ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ವಾಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ
1: ಪದ್ಮಾ ಗುರುದತ್, ಭಾಗವಹಿಸುವ ವಿದ್ಯಾರ್ಥಿನಿ ಭವಾನಿ.
2: ನಮಸ್ತೆ ಮೇಡಮ್.
3: ನಮಸ್ಕಾರ ಅಮ್ಮ. ಹಿಂದಿನ ತರಗತಿಗಳಲ್ಲಿ ನೀವು ಪಲ್ಲವಿ ಅನುಪಲ್ಲವಿ ಅಭ್ಯಾಸ ಮಾಡಿದ್ರಿ ಅಲ್ವಾ?
2: ಹಾ ಮಾಡಿದ್ದೀನಿ ಮೇಡಮ್.
3: ನಿಮಗೆ ಮೇಲ್ಮೈ ದರ್ಶನ ಆದಾಗ ತುಂಬಾ ಕಷ್ಟ ಅನಿಸಬಹುದು, ಅನಿಸ್ತಿರನೂ ಇರಬಹುದು, ಆದ್ರೆ ನೀವು ಅದನ್ನ ಸ್ಥಿರವಾಗಿ ಮನಸ್ಸಿನಲ್ಲಿ ಒಂದೇ ಮನಸ್ಸಿನಿಂದ ಹಾಡ್ಕೊಂಡಾಗ ನಿಜವಾಗ್ಲೂ ಆನಂದ ಸಿಗುತ್ತೆ, ನಿಮ್ಮದು ಆಗೇ ಆಗತ್ತೆ. ಈಗ ನಾವು ಚರಣ ಭಾಗಕ್ಕೆ ಬರೋಣ. ಈ ಕೃತಿಯಲ್ಲಿ 3 ಚರಣ ಇದೆ. ಸಾಮಾನ್ಯವಾಗಿ ಎಲ್ಲ ಅಂಕಿತವಿರುವ ಚರಣವನ್ನೇ ಹಾಡೋದು ವಾಡಿಕೆ. ಯಾಕೆ ಅಂದ್ರೆ ಮಿಕ್ಕ ಚರಣಗಳೇನು ಕಮ್ಮಿ ಇಲ್ಲ, ಇದರಷ್ಟೇ ಇನ್ನೂ ಚೆನ್ನಾಗೇ ಇದ್ರು ಕೂಡ ಒಂದು ಕಾಲಾವಕಾಶ, ಇನ್ನೊಂದು ಒಂದೇ ತರ ಇದೆಯಲ್ಲ ಅನ್ನೋ ಒಂದು ಭಾವನೆ ಅಷ್ಟೆ. ಇದರಲ್ಲಿ 3 ಚರಣಗಳು ಚೆನ್ನಾಗಿದೆ. ಆದ್ರೆ ನಮಗೆ ಈ ಗ್ರಂಥಗಳಲ್ಲಿ ಸಿಗೋ ಹಾಗೆ ಸ್ವರ ಪ್ರಸ್ತಾರ ಇರೋದು ಕೊನೆಯ ಚರಣದಲ್ಲಿ ಮಾತ್ರ. ಇವಾಗ ನಿಮಗೆ ದೇವರನಾಮಗಳಲ್ಲಿ ಉಳಿದ ಚರಣಗಳು ಮೊದಲನೇ ಚರಣದಂತೆ ಅಂತ ಕೊಡಲ್ವಾ, ಅದಕ್ಕಿಂತ ಹೆಚ್ಚು ಕೃತಿಗಳಲ್ಲೇನೆ ಅನುಪಲ್ಲವಿಯಂತೆ ಅಂತ ಕೊಟ್ಬಿಡ್ತಾರೆ ಚರಣದ ಕಡೆಯ 2 ಆವೃತ್ತಿಗಳು ಭಾಗವನ್ನು ಏನೋ. ಯಾಕೆಂದ್ರೆ ಅದ್ರ ತರ ತಾನೆ ಯಾಕೆ ಬರಿಬೇಕು ಅಷ್ಟುದ್ದ ಅನ್ನೋ ಒಂದು ನಿರ್ಲಕ್ಷ್ಯ ಭಾವ. ಎಷ್ಟೋ ಸಲ ಅದರಂತೆ ಬರೆಯಕ್ಕಾಗಲ್ಲ. ಹೃಸ್ವಾಕ್ಷರ ದೀರ್ಘಾಕ್ಷರ ನೋಡ್ಕೊಂಡಾಗ ಆ ಸ್ವರಗಳಲ್ಲಿ ಮಾರ್ಪಾಟುಗಳು ಮಾಡ್ಕೋಬೇಕಾಗತ್ತೆ. 2ನೇ ಕಾಲ ಮೊದಲನೇ ಕಾಲ ಎಲ್ಲ ಆ ಸಾಹಿತ್ಯಕ್ಕೆ ತಕ್ಕ ಹಾಗೆ ಮಾಡ್ಕೋಬೇಕಾಗತ್ತೆ, ಅದರಂತೇನೆ ಹಾಡಕ್ಕಾಗಲ್ಲ, ಒಟ್ಟಾರಿಯಾಗಿ ಅದರಂತೆ ಅಂತ ಇಟ್ಕೋಬೇಕು. ಇಲ್ಲಿ ಕೂಡ ಹಾಗೆ ಇದೆ. ಈಗ ನೀವು ದೇವರನಾಮಗಳು ಗಮನಿಸಿದಾಗ ಪಲ್ಲವಿ ಅನುಪಲ್ಲವಿಯ ಭಾಗವೇ ಚರಣವಾಗಿರುತ್ತೆ. ಇಲ್ಲೂ ಅದೇ ಮಾಡಿದ್ದಾರೆ. ಮೊದಲನೆಯ ಭಾಗನ ಪಲ್ಲವಿಗೆ ಅಳವಡಿಸ್ಬಿಟ್ಟು 2ನೇ ಭಾಗನ ಅನುಪಲ್ಲವಿಯಂತೆ ಅಂತ ಕೊಟ್ಟಿದ್ದಾರೆ. ಈಗ ಆ ಭಾಗ ನೋಡೋಣ. ಶುದ್ಧ ಸಾಹಿತ್ಯ
2: ಬರ್ಕೊಂಬಿಡ್ತೀನಿ.
3: ದಿನ ಸಾಕೇತ ಪುರ ಭೂಪ,
2: ಸಾಕೇತ ಪುರ ಭೂಪ,
3: ರಾಮನ ಊರು ಸಾಕೇತ, ಅಲ್ಲಿಯ ಭೂಪ ಒಡೆಯ, ಅದಕ್ಕೆ ಸಾಕೇತ ಪುರ ಭೂಪ,
2: ಸಾಕೇತ ಪುರ ಭೂಪ,
3: ಪಂಕಜನಾಭ,
2: ಪಂಕಜನಾಭ,
3: ನಾಭ ಅಂದ್ರೆ ಹೊಟ್ಟೆ ಹುಕ್ಕುಳು, ಹುಕ್ಕುಳಿನಲ್ಲಿ ಕಮಲ ಇರೋದು ಪಂಕಜನಾಭ, ಶ್ರೀಮನ್ ನಾರಾಯಣ ಅಂತ. ಸಮರದರ್ಶಿತ ಕೋಪ,
2: ಸಮರದರ್ಶಿತ ಕೋಪ,
3: ಅವನು ಬಹಳ ಪ್ರಸನ್ನನಾದವನು. ರಣಾಂಗಣದಲ್ಲಿ ಸಮರಾಂಗಣದಲ್ಲಿ ಮಾತ್ರ ತನ್ನ ಕೋಪವನ್ನ ತೋರಿಸ್ತಾನೆ, ಬೇರೆ ಕಡೆ ಅವನು ತೋರಿಸಲ್ಲ.
2: ಸಮರದರ್ಶಿತ ಕೋಪ.
3: ನಾಕನಾಯಕ ತಾಪನಾಶನ,
2: ನಾಕನಾಯಕ ತಾಪ ನಾಶನ,
3: ನಾಕನಾಯಕ ಅಂದ್ರೆ ಸ್ವರ್ಗದ ಒಡೆಯ ಇಂದ್ರ, ಅವನ ತಾಪ, ಅವನಿಗೇನೋ ಸಂಕಟನೋ ಏನೋ ಕೋಪವೋ ಬಂದಿದ್ದನ್ನ ಅವನಿಗೆ ಬಂದಿದ್ದ ಸಂಕಟವನ್ನ ಪರಿಹರಿಸ್ದ ಅನ್ನೋದು ಇದರ ಅರ್ಥ. ಶ್ರೀಕರ, ಶ್ರೀಕರನೇ ಅಂದ್ರೆ ಶುಭವನ್ನು ಉಂಟು ಮಾಡೋನು, ಐಶ್ವರ್ಯವನ್ನ ಕೊಡುವಂತಹವನೇ. ಬರ್ಕೊಂಡ್ರ
2: ನಾಕನಾಯಕ ತಾಪನಾಶನ,
3: ಶ್ರೀಕರ,
2: ಶ್ರೀಕರ
3: ಅಖಿಲ ಸೇವ್ಯ,
2: ಅಖಿಲ ಸೇವ್ಯ,
3: ಆಮೇಲೆ ತಾಪನಾಶನ, ತಾಪನಾಶನ ಅವನ ಇಂದ್ರನ ತಾಪವನ್ನ ಹೋಗಲಾಡಿಸಿದವನೇ. ಅದ್ಭುತ ರೂಪ ಅಂದ್ರೆ ತುಂಬಾ ಲಾವಣ್ಯವಾದ ರೂಪವಂತ ಅವನು, ಮನೋಹರವಾದ ರೂಪ ಅಂತ. ಶ್ರೀಕರ, ಶ್ರೀಕರನೇ ಅಂದ್ರೆ ಸಕಲ ಐಶ್ವರ್ಯವನ್ನ ಉಂಟು ಮಾಡುವವನೇ. ಅಖಿಲ ಸೇವ್ಯ, ಎಲ್ಲ ವರ್ಗದವರಿಂದಲೂ ಸೇವೆಯನ್ನ ಕೊಳ್ಳುವನು, ಸೇವೆಯನ್ನ ಪಡಿತಾನವನು. ಮಮ ಪರಂ,
2: ಮಮ ಪರಂ,
3: ನನಗೆ ಶ್ರೇಷ್ಠವಾದ ಗತಿ, ಪರ ಗೊತ್ತಿಲ್ಲ
2: ಗೊತ್ತ,
3: ಆಕಲಯ ಹೊಂದಿಸು ಅಂತ. ಮಮ ಪರಂ ಆಕಲಯ, ಅದೆರಡು ಸೇರಿಸ್ಬಿಟ್ಟು ಒಟ್ಟಿಗೆ
2: ಮಮ ಪರ
3: ಹಾಡುವಾಗ ಹಾಡ್ತೀವಿ,
2: ಮಮ ಪರಂ ಆಕಲಯ
3: ಅಂತ ಹಾಡ್ತೀವಿ. ಮಮ ಪರಂ ಆಕಲಯ,
2: ಶ್ರೀಕರ ಅಖಿಲ ಸೇವ್ಯ, ಮಮ ಪರ ಮಾಕಲಯ.
3: ಶ್ರೀಕರ ಅಖಿಲ ಸೇವ್ಯ ಅನ್ನೋದು ಬಿಡಿಸಿದೆ ಸಾಹಿತ್ಯ ಭಾಗ ಹಾಡುವಾಗ, ಶ್ರೀಕರಾಖಿಲ ಸೇವ್ಯ ಹೇಳ್ತೀವಿ, ಸೇವ್ಯ. ಮಮ ಪರಂ ಆಕಲಯ ಅಂತೀವಿ, ಮಮ ಪರಂ ಆಕಲಯ ಆಗತ್ತದು. ಮಮ ಪರಂ ಆಕಲಯ, ಶುಭಂ ಆಶು, ಶೀಘ್ರವಾಗಿ ಶುಭವನ್ನ ನೀಡು. ಶುಭಂ ಆಶು ದಿನಮನು ಅಂತಿದೆ,
2: ಶುಭಮಾಶು ದಿನಮನು,
3: ದಿನಮನು ದಿನಮನು ಹಾಗೆ ದೂರ ಇದೆಯಲ್ಲ ಹಾಡಿದ್ವಲ್ಲ, ದೂರ ಇದೆರಡು ಸಂಸ್ಕೃತದ ವ್ಯಾಕರಣಬದ್ಧವಾಗಿ ತಗೊಂಡಾಗ ಹೆಚ್ಚು ಇದಕ್ಕೆ ಮನ್ನಣೆ ಸಲ್ಲಲ್ಲ. ಯಾಕೆಂದರೆ ಇಲ್ಲಿ ಏನೋ ಒಂದು ಚೂರು ದೋಷ ಇದೆ ಅಂತ. ಆದರೆ ಕೆಲವು ಸಲ ಬಳಕೆಗೆ ಬಂದ್ಬಿಟ್ಟರಿಂದ ಉಪಯೋಗಿಸ್ತಾರೆ, ಕವಿ ಸಮಯ ಅದು ಅಂತ ಹೇಳೋ ಒಂದು ಸಮಜಾಯಿಷಿ ಕೂಡ ಉಂಟು. ದಿನಮನು ಇರಲ್ಲ, ಅನುದಿನಂ ಅಂತ ಬರೋದು ದಿನಮನು ಆಗಿದೆ. ಶುಭಂ ಆಶು ದಿನಮನು, ಅನುದಿನವೂ ನೀನು

0: ಮಗನಿಗೆ ಶುಭವನ್ನು ಕೊಡು ಅಂತ ಕೇಳ್ಕೊಂಡಿದ್ದಾರೆ.
1: ಹಾಂ,
0: ಇವಾಗ ಸ್ವರ ಬಂಧವನ್ನು ನೋಡೋಣ.
1: ಹಾಂ,
0: ಪದವ ಮಗ ಮರಿ ಪಮಮ ಅಲ್ಲಿ ಮೂರನೇ ಕಾಲಕ್ಕೆ ಬರುತ್ತೆ, ಮಿಕ್ಕಿದೆಲ್ಲ ಎರಡನೇ ಕಾಲ.
1: ಹ್ಮ್, ಅಂದ್ರೆ ಇದು ನಾವು ಪಲ್ಲವಿಲ್ ಹಾಡಿದ್ವಲ್ಲ ಮೇಡಮ್, ಅದೇ ತರ
0: ಹಾಗೇನೆ ಅಲ್ಲಿ ಎರಡನೇ ಸಂಗತಿ ಪದವ ಹಾಡಿದ್ರಲ್ಲ ಸಾಗೆ ಅಂತ ಇಲ್ಲಿ ಹಾಡ್ಕೋಬೇಕಷ್ಟೆ.

0: ಮಗನಿಗೆ ಸರಿಯಾದ ನ್ಯಾಯ ಕೊಡ್ಲಿಲ್ಲ ನೀವು.
1: ತ ಮಗ ಮರಿ ತ ಪೂರ ಭೂಪ
0: ಅರ್ಥ ಆಯ್ತಾ? ಹಾಕ್ತಿ
1: ಹಾಡ್ತೀನಿ
0: ಇನ್ನೊಂದು ಹಾಡಿ.
1: ಸಾಕೇತ ಪೂರ ಭೂಪ
0: ಅಲ್ಲಿ ಏನೇನು ಶ್ರಮ ಪಟ್ಟರೋ ಅಷ್ಟು ಇಲ್ಲೂ ಶ್ರಮ ಪಡಲೇಬೇಕು. ಪಂಕಜ ಒಂದ್ಸಲ ಹಾಡರ್ ತಪ್ಪಿಲ್ಲದ ಪಂಕಜ ಅಲ್ಲಿ ಅರ್ಥ ಕೆಡತ್ತೆ, ಇಲ್ಲಿ ಅರ್ಥ ಕೆಡಲ್ಲ ಅಷ್ಟೇ. ಪಂಕಜ ನಭ ನೀ ಸರಿ ರೀ ಗಾರಿಗಿಲೆ ತೊಂದರೆ ಇಲ್ಲ, ದೀರ್ಘ ತಗೋಬಹುದು. ನೀ

0: ಪಲ್ಲವಿಯಲ್ಲಿ ಬಂದಿರೋ ಸಂಗತಿಗಳು ಅಷ್ಟು ಹಾಡ್ಕೋಬಹುದು. ನೀವು ಮನೆಯಲ್ಲಿ ಎಷ್ಟು ಗಟ್ಟಿ ಮಾಡ್ತಿರೋ ಅಷ್ಟು ನಿಮ್ಮದಾಗುತ್ತೆ.
1: ಸಕೇತ
0: ಪೂರ ಭೂ ಪ ಇಲ್ಲಿ ಕೂಡ ಪಂಕಜ ಅಂತ ಹಾಡುವುದು ವಾಡಿಕೆನಲ್ಲಿ ಉಂಟು.
1: ಅಂದ್ರೆ ಸಂಗತಿಗಳನ್ನೆಲ್ಲ ತಗೋಬಹುದು ಅಂತ.
0: ಸಂಗತಿ ತಗೊಳ್ಳೋ ಸರಿ. ಇಲ್ಲಿ ಎಡುಪು ಕೂಡ ಪಂಕಜ ಎರಡಕ್ಷ ಪೂರ್ತಿನೂ ಇಟ್ಕೋಬಹುದು, ಒಂದಕ್ಷ ಹಿಂದಕ್ಕೆ ತಳ್ಳಿ ವಿಶ್ರಾಂತಿ ಪಂಕಜ ನಿ ಸರಿ ರೀ ಅದು ಕೂಡ ಹಾಡ್ಕೋಬಹುದು.
1: ಸರಿ.
0: ನಾಭ ರಿ ಗ ಮ ಪ ಪ ಮ ಮುಂದಿನ ಭಾಗ.
1: ಸರಿ. ರಿ ಗ ಮ ರಿ ಗ ಮ ಪ ಪದ ಮ
0: ಪಾದ ಮ
1: ಪಾದ ಪ ಮ ರಿ ಗ ಮ ಪ ಪಾದ ಪ ಮ
0: ನೋಡಿ ಪಾ ದ ಪ ಅಂದಾಗ ಮೊದಲನೇ ಕಲ ಪದ ಪ ಎರಡೇ ಅಕ್ಷರ ಪದ್ಮ ಒಂದೇ ಅಕ್ಷರ ಒಂದೇ ಏಟು.
1: ಸರಿ.
0: ಪದ ಪ ನಾಲ್ಕೇಟು ನಾಲ್ಕು ಅಕ್ಷರ ಕೊಟ್ಕೊಂಡ್ಬಿಡ್ತೀರಾ. ಪಾದ ಪ ಅಂದಾಗ ಎರಡಕ್ಷರಕ್ಕೂ ಒಂದೇಟು ಕೊಟ್ಟಿರ್ತೀರಾ. ಪದ್ಮ
1: ಪದಪ
0: ಗಮನಿಸ್ಕೊಂಡ್ರ ಈ ಸೂಕ್ಷ್ಮಗಳೆಲ್ಲ ಗಮನಿಸ್ಕೊಂಡ್ರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ.

0: ಒಂದ್ಸಲ ನಿಲ್ಲಿಸ್ಕೊಳ್ತೀರಾ, ಎಡ್ಪಿಂದ ಇನ್ನೊಂದ್ಸಲ ತಗೊಂಡ್ಮೇಲೆ ಮುಂದಿನ ಸಾಹಿತ್ಯ ಭಾಗಕ್ಕೆ ಹೋಗ್ಬಹುದು. ಅನುಪಲ್ಲವಿಯಂತೆ ಸ ಪಾಮದನಿ, ಇದು ನಾಕನಾಯಕ ತಾಪಾಗೆ ಬರೋ ಭಾಗ. ನಾಕನಾಯಕ ಆದ್ಮೇಲೆ ಸಾಹಿತ್ಯ ಹಡವ ಬಿಡಿಸ್ಕೋಬೇಕಾಗತ್ತೆ, ಸ್ವರಬಂಧ ಹಡವ ಉದ್ದಕ್ಕೆ ಹೋಗ್ತೀವಿ. ಸ ಸ ಪಾಮದನಿ
1: ಸಾಳ
0: ಗಮನಿಸ್ಕೊಳ್ಳಿ,
1: ಸ ಸ ಪ
0: ಸ ಸ ಪಾಮ
1: ದನಿ ಸ ಸ ಸ ಸ ಪ
0: ಅಷ್ಟೇ
1: ಸ ಪಾಮ
0: ಸ ಎರಡೆ ಸ ಸ ಅಷ್ಟೇ ಇರೋದು ನೋಡಿ.
1: ಸ ಸ ಪ
0: ಏನ್ ಯಾತಕ್ಕೆ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋತಿದ್ರಾ, ಏನೋ ಗೊಂದಲ ಮಾಡ್ಕೋತಿದ್ದೀರಲ್ಲ ಯಾಕೆ ನೋಡಿ, ಇಲ್ಲಿ ನನ್ನನ್ನು ನೋಡಿ, ಸ ಸ ಅಷ್ಟೇ ಇರೋದು ಹಡಿ.
1: ಸ ಸ
0: ಟಕ್ಕಿ ಟನಲ್ ತಾ ಬಿಟ್ಬಿಡಿ, ತ ಸ ಸ ಪಾಮ
1: ಸ ಸ ಪಾಮ
0: ಸಾನ ನೀವು ಎರಡನೇ ಸ ಎಳ್ಕೋತಿದ್ದೀರಮ್ಮ ನೋಡಿ, ನನ್ನ ನೋಡಿ, ಸ ಸ ಅಥವಾ ನೀವು ಹಿಂಗೆ ಒಂದೇಟಿಗೆ ಮೂರು ಅಕ್ಷರ ತಗೋತೀರ ಅಲ್ವಾ, ಎರಡು ಅಕ್ಷರ ತಗೊಳ್ಳೋವಾಗ ತುಂಬ ಕಷ್ಟಪಡ್ತೀರಾ, ತ ಸ ಸ ಅನ್ಕೋಬೇಕು ಅವಾಗ, ಸ ಸ
1: ಸ ಸ ಪಾಮ
0: ಅವಾಗ ನಿಮ್ಗೆ ಹಿಡಿತ ಸಿಗತ್ತೆ. ನೀವು ಒಂದೇಟಲ್ಲಿ ಮೂರು ಅಕ್ಷರ ಇಟ್ಕೊಂಡಿರುವಾಗ ಒಂದಕ್ಷರ ಬಂತಾ ಬರ್ಲಿಲ್ವಾ ಅನ್ನೋದೇ ನಿಮ್ಗೆ
1: ಡೌಟ್ ಈಗ. ಹೌದು,
0: ಸ ಸ ಪಾಮ
1: ಸ ಸ ಪಾಮ
0: ದನಿ ಸ
1: ದನ್ ಅಲ್ ದನಿ ಹಾ ಅಲ್ಲಿ ಸಮದಿಂದ

0: ಅದ್ಭುತ.
1: ದಸನಿರವ ರೂಪ
0: ರೂಪ
1: ಹಡ್ಕೋಬೇಕು ಈ ಭಾಗನ ಮುಂದಿನ ತರಗತಿಯಲ್ಲಿ
0: ಗಮನಿಸಿಕೊಳ್ಳೋಣ. ಧನ್ಯವಾದಗಳು.
2: ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು
3: ಪದ್ಮಾ ಗುರುದತ್,
2: ಭಾಗವಹಿಸಿದ ವಿದ್ಯಾರ್ಥಿನಿ
3: ಭವಾನಿ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರ್ದಾಳ್ ಅವರ ಗಾಯನ ಕೇಳುವಿರಿ. ರಾಗ್ ಪುರಿಯಾ ಕಲ್ಯಾಣ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಆಜ್ ಸೋಬನಾ, ಧೃತ್ತೇನ್ ತಾಲ್ ಬಹತ್ ದಿನ ಬೀತೆ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಲ್ ಬೈ ಶ್ರೀ ಅನಂತ್ ಜಿ ತೇರ್ದಾಳ್. ರಾಗ್ ಪೂರಿಯಾ ಕಲ್ಯಾಣ್, ಖ್ಯಾಲ್ ವಿಲಂಬಿತ್ ಏಕ್ತಲ್ ಆಜ ಸೋಬನ, ಧೃತ್ ತಿಂತಲ್ ಬಹುತ್ ದಿನ ಬೀತೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರ್ದಾಳ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಆ ಭೋಗಿ, ಖಯಾಲ್ ವಿಲಂಬಿತ್ ಜಪ್ತಾಲ್, ಚರಣಧರ್ ಆಯೋ, ಧೃತ್ ಏಕ್ತಾಲ್, ಲಜ್ ರಖೋ.
1: ಯು ಆರ್ ಲಿಸ್ನಿಂಗ್ ಟು ಉಕಲ್ ರಿಸೈಟಲ್ ಬೈ ಶ್ರೀ ಅನಂತ್ ಜಿ ತೇರ್ದಾಳ್. He is accompanied on tabla by Shri Hanumantappa Kodganur, harmonium by Shri D. Kumaras. Continuing the concert, now listen to Raag Abhogi. Khyal Vilambit Jhaptal, Charanadhar Ayo, Dhrit Ektal, Laaj Rakho.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ ಜಿ ತೇರ್ದಾಳ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದಿ ತಬಲಾ ಸಹಕಾರ ನೀಡಿದವರು ಹನುಮಂತಪ್ಪ ಕೋಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಶ್ರೋತೃ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಎಂ ವಿ ವರಾಹಸ್ವಾಮಿ ಅವರಿಂದ ಗೋಟುವಾದ್ಯ ವಾದನ. ವಯಲಿನ್ ಸಹಕಾರದಲ್ಲಿ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಸಹಕಾರ ಟಿಕೆ ವಯ್ಯಾಪುರಿ ದೇವರ್ ಮತ್ತು ಖಂಜಿರ ಎಸ್ ಶೇಷಗಿರಿದಾಸ್ ಅವರಿಂದ. ಎಂ ವಿ ವರಾಹಸ್ವಾಮಿಯವರು ತಮ್ಮ ಗೋಟುವಾದ್ಯ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಕೇಳೋಣ ಗಾನಮೂರ್ತಿ. ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ.
1: ಇನ್ ಟುಡೇಸ್ ಪ್ರೋಗ್ರಾಮ್ ಆಫ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ವಿ ಬ್ರಿಂಗ್ ಯು ದ ರೆಕಾರ್ಡಿಂಗ್ಸ್ ಆಫ್ ಗೋಟುವಾದ್ಯ ರಿಸೈಟಲ್ ಆಫ್ ಎಂ ವಿ ವರಾಹಸ್ವಾಮಿ ಅಕಂಪನೀಡ್ ಆನ್ ವಯಲಿನ್ ಬೈ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಟಿಕೆ ವಯ್ಯಾಪುರಿ ದೇವರ್ ಅಂಡ್ ಖಂಜಿರ ಎಸ್ ಶೇಷಗಿರಿದಾಸ್. ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಗಾನಮೂರ್ತಿ ಸೆಟ್ ಟು ಗಾನಮೂರ್ತಿ ರಾಗ ಆದಿತಾಳ.

0: ಇನ್ನೀಗ ನೇವಾಡ ನೇಗಾನ ಸಾರಂಗರಾಗ ಖಂಡಛಾಪು ತಾಳದಲ್ಲಿ ನಿಬದ್ಧವಾಗಿದೆ.
1: ಕಂಪೋಸಿಷನ್ ಆಫ್ ತ್ಯಾಗರಾಜ, ನೇವಾಡ ನೇಗಾನ, ಸೆಟ್ಟು ಸಾರಂಗ ರಾಗ ಖಂಡಚಾಪು ತಾಳ.

0: ಇನ್ನೀಗ ಕೇಳೋಣ ಹರಿಕಾಂಬೋಜಿ ರಾಗ ಆದಿತಾಳದಲ್ಲಿ ಎಂದುಕು ನಿರ್ದಯ.
1: ಎಂದುಕು ನಿರ್ದಯ ಸೆಟ್ಟು ಹರಿಕಾಂಬೋಜಿರಾಗ ಆದಿತಾಳ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಸಹಕಾರ ಟಿಕೆ ವಯ್ಯಾಪುರಿ ದೇವರ್ ಮತ್ತು ಖಂಜಿರ ಎಸ್ ಶೇಷಗಿರಿದಾಸ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳಿ ಶಿವ ಶಿವ ಶಿವ ಎನರಾದ ಪಂತುವರಾಳಿ ರಾಗ ಆದಿತಾಳದಲ್ಲಿದೆ.
1: ನೌ ಶಿವ ಶಿವ ಶಿವ ಎನರಾದ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಪಂತುವರಾಳಿ ರಾಗ ಆದಿತಾಳ.

0: ಇನ್ನೀಗ ಸಾರಮತಿ ರಾಗ ಆದಿತಾಳದಲ್ಲಿ ಮೋಕ್ಷ ಮುಗಲದ.
1: ನೌ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಸಾರಮತಿ ರಾಗ ಆದಿತಾಳ ಮೋಕ್ಷ ಮುಗಲದ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಎಂವಿ ವರಾಹಸ್ವಾಮಿ ಅವರಿಂದ ಗೋಟುವಾದ್ಯವಾದನವನ್ನು ಆಲಿಸಿದಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರ ನೀಡಿದವರು ವಯಲಿನ್ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಟಿಕೆ ವಯ್ಯಾಪುರಿ ದೇವರ್ ಮತ್ತು ಖಂಜಿರ ಎಸ್ ಶೇಷಗಿರಿದಾಸ್ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, in today's program of Carnatic Classical Music, you just heard the recordings of Gotuvadhya recital of M.V. Varahaswamy, accompanied on violin by J.L. Kashinatha Shastri, Mridanga T.K. Vayapuri Devar and Khanjira S. Sheshagiri Das. This Carnatic Classical Music was contributed by Akashavani Bengaluru, Anytime, Indian Music.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮಧುಮಾತ್ ಸಾರಂಗ್, ಖಯಾಲ್ ವಿಲಂಬಿತ್ ತೇಂತಾಲ್ ಮೋರಾ ರಂಗೀಲಾ, ಧೃತ್ಯತಾಲ್ ರಂಗದೇ ರಂಗದೇ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕಾರ್. ರಾಗ್ ಮಧುಮಾತ್ ಸಾರಂಗ್, ಖ್ಯಾಲ್ ವಿಲಂಬಿತ್ ತೇಂತಾಲ್ ಮೋರೆ ರಂಗೀಲಾ, ಧೃತ್ ತೇಂತಾಲ್ ರಂಗದೇ ರಂಗದೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸಾಲಗವರಾಳಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಆಜ್ ಬಧಾಯಿ ಬಾಜೋ, ನೃತ್ಯೇಂತಾಲ್ ಸುಮಿರ ಸಾಹೇಬ್ ಸುಲ್ತಾನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸ್ಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕರ್. He is accompanied on tabla by Pandit Raghunath Nakod, harmonium by Shri Vasant Kanakapur. Continue the concert. Now listen to Raag Salagavaraadi. Khyal Vilambit Ektaal Aaj Badhai Bajo, Dhrit Teen Taal Sumira Saheb Sultana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರ್ಯಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರಿಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ

0: ನಮಸ್ಕಾರಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ವಿದುಷಿ ಕಾಶಿ ವಿಶಾಲಾಕ್ಷಿ ಅವರಿಂದ ವೀಣಾವಾದನ. ಮೃದಂಗ ಸಹಕಾರದಲ್ಲಿ ಎಚ್ಎಸ್ ಕೃಷ್ಣಮೂರ್ತಿ, ಘಟ ಸಹಕಾರದಲ್ಲಿ ಎಸ್ ಶ್ರೀಶೈಲ. ಮೊದಲಿಗೆ ಶ್ರೀಶಂಕರ ಗುರುವರಂ ಮಹಾವೈದ್ಯನಾಥ ಅಯ್ಯರ್ ಅವರ ರಚನೆ ನಾಗಸ್ವರಾವಳಿ ರಾಗ ರೂಪಕತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ವೀಣಾ ರಿಸೈಟಲ್ ಬೈ ವಿದುಷಿ ಕಾಶಿ ವಿಶಾಲಾಕ್ಷಿ. ಅಕಂಪನೀಸ್ ಆರ್ ಆನ್ ದ ಮೃದಂಗಂ ಎಚ್ ಎಸ್ ಕೃಷ್ಣಮೂರ್ತಿ, ಆನ್ ದ ಘಟಂ ಎಸ್ ಶ್ರೀಶೈಲ. ಟು ಬಿಗಿನ್ ವಿತ್ ಶ್ರೀಶಂಕರ ಗುರುವರಂ ಸೆಟ್ಟು ನಾಗಸ್ವರಾವಳಿ ರಾಗ ರೂಪಕತಾಳ ರಿಟನ್ ಬೈ ಮಹಾವೈದ್ಯನಾಥ ಅಯ್ಯರ್.

ಇದೀಗ ಮುತುಸ್ವಾಮಿ ದೀಕ್ಷಿತರ ರಚನೆ ಶ್ರೀ ಕಮಲಾಂಬಿಕೆ ಶ್ರೀರಾಗ ಖಂಡ ಏಕತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಮುತುಸ್ವಾಮಿ ದೀಕ್ಷಿತರ್ ಸೆಟ್ಟು ಶ್ರೀರಾಗ ಖಂಡ ಏಕತಾಳ ಶ್ರೀ ಕಮಲಾಂಬಿಕೆ.

ವಿದುಷಿ ಕಾಶಿ ವಿಶಾಲಾಕ್ಷಿ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಚ್ಎಸ್ ಕೃಷ್ಣಮೂರ್ತಿ, ಘಟ ಸಹಕಾರ ಎಸ್ ಶ್ರೀಶೈಲ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಮುತ್ತಯ್ಯ ಭಾಗವತರ್ ವಿರಚಿತ ವಲ್ಲಿನಾಯಕ ಷಣ್ಮುಖ ಪ್ರಿಯರಾಗ ಆದಿದಾಳದಲ್ಲಿದೆ. ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ವಿದುಷಿ ಕಾಶಿ ವಿಶಾಲಾಕ್ಷಿ, ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಎಚ್ಎಸ್ ಕೃಷ್ಣಮೂರ್ತಿ, ಆನ್ ದ ಘಟಂ ಎಸ್ ಶ್ರೀಶೈಲ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸೆಟ್ಟು ಷಣ್ಮುಖ ಪ್ರಿಯರಾಗ ಆದಿತಾಳ ವಲ್ಲಿನಾಯಕ.

ವಿದುಷಿ ಕಾಶಿ ವಿಶಾಲಾಕ್ಷಿ ತಮ್ಮ ವೀಣಾ ವಾದನವನ್ನು ತ್ಯಾಗರಾಜರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ರಾಮದೈವಮು ಸುರಟಿರಾಗ ರೂಪಕತಾಳದಲ್ಲಿದೆ. ರಾಮದೈವಮು ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಸುರಟಿರಾಗ ರೂಪಕತಾಳ.

ಇದುವರೆಗೂ ವಿದುಷಿ ಕಾಶಿ ವಿಶಾಲಾಕ್ಷಿ ಅವರಿಂದ ವೀಣಾವಾದನ ಆಲಿಸಿದರೆ, ಮೃದಂಗ ಸಹಕಾರ ನೀಡಿದವರು ಎಚ್ಎಸ್ ಕೃಷ್ಣಮೂರ್ತಿ, ಘಟಾ ಸಹಕಾರ ನೀಡಿದವರು ಎಸ್ ಶ್ರೀಶೈಲ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ವಿದುಷಿ ಕಾಶಿ ವಿಶಾಲಾಕ್ಷಿ. ಶಿವಾಸ ಕಂಪನಿಡ್ ಆನ್ ದ ಮೃದಂಗಂ ಬೈ ಎಚ್ಎಸ್ ಕೃಷ್ಣಮೂರ್ತಿ, ಆನ್ ದ ಘಟಂ ಎಸ್ ಶ್ರೀಶೈಲ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಯು ಹ್ಯಾವ್ ಎಂಜಾಯ್ಡ್ ಎ ತ್ಯಾಗರಾಜ ಕಾಂಪೋಸಿಷನ್ ನನ್ನ ಬ್ರೋವ ನೀಕಿಂತ ಇನ್ರಾಗ್ ಅಭೋಗಿ ಸೆಟ್ಟು ಆದಿತಾಳ್
1: ಮೀರಿಂತವರೆಗೂ ನ ಬ್ರೋವ ನೀಕಿಂತ ಅಭೋಗಿ ರಾಗಂ ಆದಿತಾಳಂ ತ್ಯಾಗರಾಜ ಸ್ವಾಮಿ ಕೀರ್ತನ ವಿನ್ನಾರು.
0: ನೌ ಲಿಸನ್ ಟು ಅನದರ್ ತ್ಯಾಗರಾಜ ಕೀರ್ತನ ವಾಸುದೇವ ಯನಿ ಇನ್ರಾಗ್ ಕಲ್ಯಾಣಿ ಸೆಟ್ಟು ఆదితాళ్
1: కార్యక్రమంలో ఇప్పుడు మరొక త్యాగరాజ స్వామి కీర్తన వాసుదేవయని కళ్యాణి రాగం ఆదితాళం.